ಎದೇನು ಯಾವಯದೇನು ಎದೇನು ಯಾವಯದೇನು ಎದೇನು ಯಾವಯದೇನು ಎದೇನು ಯಾವಯದೇನು ಬಾದಿ ಮಕನ್ ಬಾಯ್ದಾನ್ ಎಲ್ಲಿಯೋಮ ಹಬೀಬಿ ಗರೀಬ್ ಮಿನ್ ಬಾದಿ ಮಕನ್ ಬಾಯ್ದಾನ್ ಎಲ್ಲಿಯೋಮ ಹಬೀಬಿ ಗರೀಬ್ ಮಿನ್ ಗದಲೆ ಹೂ ಅಬಾಯ್ನು ಎದೇನು.